ತುಬಡಾವಿಯು ದಯೂನ್ ಎನ್ ಹೆನೆನ್ ದಾಯಿನ ದೊಕ್ನ ನೆಹರಿವು ದಾಯಿನ ಶಾಲ ತಿಮಿರ್ನ ದೋರ್ ಕೌನೂ ಧೈ ಎಂ ಬಲಿ ಬೇಹದ್ನ ಉದಾತ್ ಹದಿ ಸೂರ ದಬಾಬನ್ ಹದಿದ್ನ ಅಂಸೆ ಎನ್ ಹೆನೆನ್ ಗಾನ ದಿಯೋಕ್ನ ನೆಹತ್ತು ದಿಯೋಕ್ನ ನೆಹದೆ ಓನ್ ಊ ಧೈ ಓ ರಷದೇವ್ ಅಂಸೆ ಹದೀದ ನೆಹದ್ ರಷದ್ ಆಕ್ನ ಗುದ ಹೋಯೇ ಬಾ ಎನ್ ಎ ರಷದ್ ನೆಹದೋಬ್ ರೇವು ರಷದ್ ಎಹೇನ್ ಧಯ ರಷದ್ ಎಹೇನ್ ಬೆತ್ತು ನಾತಿ ದಾಯ್ ಅಂಸೆ ಹೆನೆನ್ ರಷದ್ ಹೋ ಅದೀದ ನೆಹದೆ ಓನ್ ಉರೇವೀಬ್ ಉರೇವು ರಷದ್ ದಾಯಿ ಬಾ ಓರೇವ್ ನೆಹದೋಬ್ ಹೆನೆನ್ ನಿಸರಿವೆ ತೂನ ಏ ಕಮ್ವ ಏಷ್ ಅವ್ವ ತೇನೈವ ತೆ ಅನೋವ ಕಸ್ತೆ ಎಂಬತೆ ರಷದೂ ದಾಯಿವು ಓನೂಧೈ ಸೂರ್ ತಿಂದಿವಾತೆ ಓನಾವ ಎಮರಗ್ವಾಯೋ ನಾವ ರೇವ್ ಇಬ್ರೀನ್ ರಷದ್ ಇಬ್ರೀನ್ ದೌ ದಮಾನು ಸೂರೆ ಬಕಾಯದೆರೆಬೇತ್ ಲಾಕಿನ್ ತೂ ನೆನೆನ್ ನೆಹರುವೆ ತೂನ ತುಬಿಡಾವಿ ಹದೀದೇನೋಬ್ ತೋನಾಯ್ ಥದಲ್ ಬಾ ನಾವ ಏದ್ನ ತೋರಾವ್ ಏದ್ನ ಎ ರಷದ್ ಆಕ್ನ ಇ ಕತೀನೆ ನಾಯಿಕ ದಾಯಿ ಬಾ ರಿಷಿದ್ನ ರೇವ್ ತಿಮಿರ್ನಿಕ್ ರಿಷಿದ್ನ ಅರೆ ರಷದನ್ ಹುನಿನ್ ನಿಸರಿವಿ ಓನ್ ರಷದ್ ತೆ ಆತಾ ದಾಯಿ ತಾತಿತ್ತೇನ ಎಂಬತೆ ಕಸ್ತೆ ತೆ ಹದೀದ್ನನಿತ್ ತೇಕ ಮೆ ಕತೀನೆಕ್ ತಿತ್ತೇಕಂ ತೇಕ್ನ ಹಿನಿನ್ ನಿಸರಿವೆ ತುನಾತಿಬ್

ಶ ಏಕತೀನೆಕ್ ಗಾಲ ಓ ದೋರ್ ದೋನ್ ಹದೀದೆ ಅಕೋ ಎನ್ ಹೆನೆನ್ ಸೋರ್ ಬೇನ್ ಔಲೆ ನಿಹಿಯೋಪ್ ಭಾಜಿ ಲೂಮಮ್ ಹಿಯೋಪ್ ಹೆನೆನ್ ತಿಯಾತೇತ್ ಉಷ ಓ ತಿಕಮ್ತೇತ್ ಉಷ ಗೆಬೆತ್ತಿ ದಾಯ ಭೋಯ್ ನೀಲು ಮಲ್ಲ ಭಾರಿ ನಿಗಬಿತೈತ್ ಒನ್ ಥೋಯ್ತೇನ್ ತೀಫೀನ ಕ ಹೊಂತೆತ್ ಫೆರ್ ಏಯ್ತ್ ಥೋಯ್ತಾನ್ ಇನ್ ಹಸ್ನೋಪ್ ಉಂದ ಹರಿ ಕಮ್ತೇತ್ ಅ ದೈ ನಿಗಬಿತ್ ಎದೆ ಅನ್ ಇಮಾರದ ಗಾಲಂಕೀದ್ ಉಲ್ ನೋನ್ ಯಾದ ಬೇಸೋನ್ ಕ ಏಯಾನ್ ದಿಯಾವ್ ಒತ್ತು ನಾ ತಿದಾಯ್ ಓಕ್ನ ಉಂಬರುಕ್ ತೆ ಅ ತಿ ಕಮ್ತೆ ತಿನೀನೆ ಕ ಅರೆ ಶಲಿಕ್ ದ ತಿನೀನೆ ಕ ನೋಂಬಿ ಕಸ್ಸೋ ಮೇನು ತೋರಾವ್ ತು ತಿ ಆ ತಿ ಗ್ವತ್ ಓನ್ ತಿ ಉಷ ತಿ ಕಮ್ತೆ ದಾಯಿತ್ ತೋರಾವ್ ತು ನಾನಾ ತು ತಿಂದಿಯ ತೇ ಕಂ ತಿ ಶಾತು ನನ್ ದಾಯಿತ್ ಊತಕ್ ಎತ್ ತಿ ಕಮ್ತೆ ಕಮ್ತೆ ಶ ತಮಿಯೆ ಶಲಿ ಕೋಬಿ ಉಲ್ಲ ಆಫಿಯ ತುನು ಗರೋಯೋ ಹಿಸೀನ್ ಏದ್ನ ಊರೆ ಊರಾವನ್ ದಾಯಿ ಏಷೇತ್ ಅ ಓದ ಓಬೋಯ್ ರವಕಾಬ್ ಇಕ್ವಸೀನ್ ತಿನೈತೇತ್ ಅ ದಾಯಿತ ಇನಿಸಿರಿಕಾಯದ ದಾಯಿತ್ವ ಉನಿಸಿರಿಕ್ ದಿಸ್ ಅಕೈ ನೈತೇತ್ ಅ ತಿನಿಓ ಇಥಮೆ ಕಾವ್ ತಿಕಂತೇತ್ ಅ ತನೋತೇತ್ ಅ ದಾಯಿತ ತುಕಸುಲ್ತಿ ದ ದಾಯಿತ ತೋನ ತುರಾವ್ತಿ ದ ದಾಯಿತ ಉಬೋಯಿ ದ ದಾಯಿತ ಅನೋ ರೇ ಉರೆ ನೇಬ್ ಉರಷದು ದಾಯಿವು ಉರಷದು ದೈ ದಾಯಿ ಕತಿಯತ್ತೂನ ಬರು ಉಕ್ನ ಉರೇವ್ ಏಷುಯೋಕ್ತಿ ಆತಿನ ದಾಯಿತ ಆತ್ ಅನು ಉಂಬರುಕ್ ಅದ್ಗಿರಿತ್ ಕ ಇಷ್ಟಾಯ ಇಷ್ಟಿಯ ಖನ್ ತಿತ್ತೆ ಅ ಉಬೋಯಿ ದ ದಾಯಿತ ಕೋನೂ ದೈ ಉಂ ಹವಾದ್ ಐನಿಯೋ ಉಬಕೈ ಆತ್ ಅಹೇ ತಿತ್ ಉನಾಯ್ ದಾಯಿಬ್ ತೋರಾವ್ ತೂ ಓಕ್ನ ಏರೇ ದಹನ್ ದಾಯಿತ ತೆ ಅ ಏನಿ ಮೀನಿಕ್ ಒತ್ತು ನಾ ತಿ ದಾಯ್ ಇರಷದ್ ಹೆನ್ ನಿಸರಿಯು ಉದಯ ರಶಿದ್ ನೆ ತೋನಾ ತೂ ಇರಷದ್ ಏನಿ ಮೀನಿಕ ದಾಯಿವ ತೂನ ತೂರಾವ್ ತೋರಾವ್ ಇರಷದ್ ಇರವ್ ಬಹದ ಅಂಕಾ ಯಹೋ ಅದೀದಾನೆ ಅದೇ ತು ಎತ್ತೆ ಹೇ ನಾನಾ ತು ತೆರ್ನೇಕ್ ಹೆನಿನ್ ತೋನ ತೋರಾವ್ ತು ಔ ಎದ್ನೇನ ತೆಹೇ ಕತ್ಸಾ ಕಂತಿಕ್ತೇನ ಒತ್ತು ಔ ದಾಯಿ ತೂ ತು ಔ ಅಸಲಿ ತಿಕತಿಯೇಕ್ ಉನ್ನೆ ತೋನೋ ತಕ್ ಅಂ ಫತ್ನಿ ತೋಕ್ನ ಊಮ ಮಿಯೋ ಫಜಿಲ್ ಯಕ್ ತಿಂದಿಯೋ ನಾತ್ವ ಅಹಾಯ್ ಹಮಿ ಅಫಿ ಔತಿತ್ ಮಲಗ ತಿನೀನೆ ಓನ್ ಉನ್ನೆ ದಾಯಿ ತು ತು ಔ ದಾಯಿ ತು ಕಸ್ಸೆ ಮರ ದಾಯದ ದಾಯಿ ತು ಬೇ ನಿ ಹಾಶೇಬ್ ಗುದ ಹಾಶೇಬ್ ಉಂಬ ತೀಸೋ ಎನ್ ಮರದ ಇರಬಕ ಮೇಲೇನ್ ಓಂ ಬತೋ ತು ಫಾಯ್ದ ಥೊಯ್ತಿ ಹೇದ್ ಊದ ತಿನೀನೆ ಬತೋ ಬಾ ಕಾಯ್ನ ಕೆ ಐ ಹೇ ತೋರಾ ಉನಾನಾ ತು ತಿಂದೇಕ್ ತಿತ್ ಕಿಯ ಬಂದಾಯಿ ತ ತಿತ್ತೆ ಕಿಯಬ್ ಸೂರಿ ದಬಾ ಬಂದಿ ಆವಾ ಓನ್ ಊದಯಿ ತಿ ಕಿಯಬ್ ತೆ ತೆಹ ತೋನ ಇಕ್ ತಿನ್ನೇಕ್ ಬತ್ಯೋ ದುಮ್ಮಾರ ಐ ವಜಿನ್ ಬತೆ ಹಾ ಔಜಿನ್ ಇಂದಿಯಾವ್ ತುತ್ತುನಾ ತಿದಾಯ್ ಉನ್ ಊದಯಿ ತಿತ್ತೇನ ತಿದಾಯಿತ್ ಕಂತಿತ್ ಹೊಯ್ ಅಕಿತ್ ಏನೆ ತೂನ ದಾಯಿತ್ ತಾಮ್ಲು ಕಂದಾಯಿ ತಾ ತಿತಮರ್ ದಾಯಿ ತಾ ಎಂಬತ ತಿತಮರ್ ವ ತಾಮ್ಲು ಕುವ ಒಬೋಯಿ ದಾಯ್ ಉನ್ನೆ ದಾಯಿ ತಾ ಮಕ್ವರಾಯ್ ದ ದಾಯಿ ತಾ ಬೆತ್ತು ನಾ ತಿದ ಉನ್ ಊದಯಿ ತೇನ ತಿದಾಯಿ ಶಲಿಕ್ ಮೀನಾನ್ ಏನ್ ನಾ ತೂ ಶಲಿಕ್ ಅತಿತ್ ಮರಿ ನಾ ತು ಅಕೋ ಎಂಬತೆ ತೇನ ತಿದಾಯಿತ್ ಉನ್ ಊದಯಿ ಹೊಯ್ಯ ಕೇತಿತ್ ಏನೆ ತೋನಾವ್ವ ಗದೋ ಇದೇನೆ ತೋನಾವ್ವ ದಾಯಿತ್ ಹರ್ರನ್ ದಾಯಿಬು ಒತ್ತು ನಾ ತಿದಾಯ್ ತೇನ ತಿದಾಯಿತ್ ರಿವಿನಾ ಥೊಯ್ಯ ಕಾನ ಅಹೇನ ಹೈ ರಿಷದ್ ತೂನ ತೂರಾವ್ ಇರಷದ್ ಯೋ ಅದೀದಾನೆ ಅದಿ ರಷದ್ ಉರೇವಿ ಹೋ ಅದೀದ್ನ ರಷದ್ ಆರಾವ್ ಹೆನಿನ್ ಹರುವೆ ಉದಯ ರಷದ್ ಉದಯ ರಷದ್ ನಾ ಗದೀವ ತಿಂದಿಯೇಕ್ ರಷದ್ ಉಂ ಓರೋ ಕೃಬಿಯೇತಿ ದಾಯಿ ಥಾ ತಿ ಧನ್ಯೋ ಬೃಷ್ಟಾಪ್ ತಿ ಕತಿಯ ಸಾವ್ ಏನ್ ದೈ ರವಾಬ್ ದಾಯಿ ಉಯರ್ತಿ ದವುಲ್ ಕಾಪ್ತಿ ಕತಿಯ ದವುಲ್ ಕಾಯಕ್ ತಿ ಕೊಸಿಯೋ ಬೃಷಿದಾಪ್ ತಿ ಕತಿಯ ಹಿಸಾಬ್ ತೇಮ ದಾಯಬ್ ಇತಿ ದಾಯಿ ಥಯಾತಿ ದಾಯಿ ತರ್ವೆ ಅರ್ಬಿತ್ನಿಯೋ ಬೃಷಿದಾಪ್ ತಿ ಕತಿಯ ಹಿಸಾಬ್ ಎ ರಷದ್ ಗುದ ಹೋಯೇ ವಾ ಎನ್ ಹೆನ್ ರಷದ್ ಏಬ್ ಉದಯ ರಷದ್ ಹಯಸ್ ಕಾವಾ ಓಧಯ ರಿಷಿದ್ ನಾ ಓರ್ ಶೂದ್ ಎನ್ ಹೆನ್ ಉದಯ ಉನ್ ಸರಿವೆ ದಾಯಬ್ ವರ ಉವ ದವುಲ್ ಕಾಯಕ್ ತಿ ಕೊಸಿಯ ತೋನಾ ಉವ ದಾಯಿ ಥಯಾತಿ ಭೈ ದಾತ್ನ್ಯ ತೋನ ಉಂಬತೋ ಹೆನ್ ಸರಿವ್ ಓನ್ ಉದಯಿ ಉದಯ ಇದಾಯ್ ಗಲೆ ಅರವೆ ದದಾಯಿ ಥ ಅದಾಯನೆ ತೋನ ಉಂಬತೋ ನಿಸರಿವೇನಾತ್ ಒಂದಾಪ್ ಹೆನೆ ನಿಂಬರೆ ಎಲ್ಲಾ ನಿಧಿಯೇಕ್ ನನಾಯ ತೋಕ್ ವೇ ನಹಂ ದಾಯಿತ್ತೇಫೆ ಉನ್ ಉದಯಿ ರೇಂಗ್ವತ್ ತೇಫೆ ಉನ್ನೆ ತುಗ್ನೋಹಿ ಬೀದಿನಿತ್ ಉನು ಜಿಂಜಬೀಲ್ವ ಗಿರಿಂಫಿಲ್ವ ತುಗುರುಫಾವ್ವ ತಿತ್ತೇನ ಶಲಿಕ್ ನ ದವಿದ್ ಅಕೈ ಉನ್ ಉದಯಿ ತ್ವಾಯ್ದಾ ತೋಕಿ ಕಣ್ಣ ನೂನ್ ಫಾಯ್ದಾ ತೊಯ್ತೆ ಅರೆ ತಿ ಕತೀನ ಕ ತು ಫಾಯ್ದಾ ತೋ ದೀತಿ ರಬ ಕ ಥೊಯ್ತಿ ನೀನೆ ತುತ್ತು ನಂಬತು ದಾಯಿತ್ ಕಿತ್ ನಾತ್ ಕ ಶಲಿಕ್ಲೋಯ್ ಶಬ್ಬಮ ಥೊಯ್ತಿ ನೀನ್ ತೋ ನಾ ತುಯ್ ಬೆತ್ತು ನಾ ತಿ ದಾಯ್ ಹೆನಿನ್ ಇಂಬರೆಕ್ನ ರಷದೇಕ್ನ ನೆಹರಿವು ಶಾಲ್ಲ ಕಸ್ಸಾನ್ ಏಂ ಬಲಿ ವಂಸಿಯೋದೀತ್ ರಷದೆ ವದಾಯ್ತ ಆತಿ ವದಾನೈ ತು ಬಿಡಾವಿ ಉದಯೂನ್ ಅರೆ ನಿಮ್ಮರ ರಾಯನ ಏಂ ಬಲಿ ನಿಮ್ಸಿಯೋದೇನಾ
ಥದಿ ಇತ್ತುವೆ ದೋರ್ ನೀದೆ ಇತ್ತು ತೀಮ್ಸೌನೇ ತು ರೇವು ಇಭದಿದ್ನ.